ಹೆಂಡ್ರಗಲು ಅಲ್ಲ ಹಲ ತುಲಿಯಲ್ಲ ಯಪ್ಪ ನಿಮ್ಮ ಗಲಬ್ ಜುಬಾ ಮೊಯ್ಫುಲ್ ಓ ಮೀನು ಮೋಮನ್ ಇದ್ ಅರ ನಸರಾನಿ ಯಾಸಿಬು ಮಿನ್ ಮಲಾಯಿಕೆ ರಾಮಾನಿ ಓ ಮೀನು ಮೋಮನ್ ಇಂದ್ರ ನಸರಾನಿ ಯಾಸಿಬು ಮಿನ್ ಮಲಾಯಿಕೆ ರಹಮಾನಿ ನಿನಿ ತುಡೇ ಸರಿಂ ದಿ ಸಕ್ಕು ಐಂಜರಿಂ ಕಿಸೇನಿ ಡೊಂಗ ಫತ್ತೆ ಫರ್ಲ ದಿಕ್ ಸರಿಂ ಚಗ್ಗಿನ್ ದಿ ಜೋಯ್ ನೆ ವಕ್ಕ ಸೆಂ ಬಟೂಬಾ ಮುನಿ ಕೋ ದೆಲ್ಲುಲ್ ಖಾರ್ ಮ ಬೋರಿ ಟೂಬಾ ಚಗ್ಗಿನ್ ದಿ ಜೋಯ್ ನೆ ವಕ್ಕ ಸೆಂ ಬಟೂಬಾ ಮುನಿ ಕೋ